ಬಾಲಕು ಬನ್ನ ಬನ್ನಯ್ಯನು ಇನ್ನೋನೋಮು ತಕೋ ನವಿನೇ ಸಿಮು ತಗಗೈನ ಮನ್ ಮಗೆ ತತಮ್ಮ ಪಸೆನ್ಸಿಯ ಲವಗಿ ಮಲ್ಲಲ್ಲ ಗುರೈ ನೋ ಮಸ್ಕಿ ನೋ ಅನ್ನಿ ಸಿಗಾನ ವಾ.